0: ತತ್ರಾಶ್ವಿದೈವತೆ ಶಿವಂ ಶಕ್ತಿಂ ತಥಾ ರುದ್ರಂ ಈಶಂ ನಾರದಮೇವ ಚ ವಾಮಾದಿರವ ಶಕ್ತಿಶ್ಚ ಏತಾ ಷೋಡಶ ದೇವತಾಃ ನಾಸತ್ಯೋ ದಶರಕಶ್ಚೈವ ಅಶ್ವಿನೌ ದ್ವೌ ಪ್ರಕೀರ್ತಿತೌ ಅಥವಾ ಮೂರ್ಧ್ನೀಕೇಶೇ ಚ ಕರ್ಣಯೋರ್ವದನೆ ತಥಾ ಬಾಹುದ್ವಯೇ ಚ ಹೃದಯೇ ನಾಭ್ಯಾಂ ಊರ್ಯುಗೇ ತಥಾ ಜಾನುದ್ವಯೇ ಚ ಪದಯೋಃ ಪೃಷ್ಠಭಾಗೇ ಚ ಷೋಡಶ ಶಿವಶ್ಚಂದ್ರಶ್ಚ ರುದ್ರಕೋ ವಿಘ್ನೇಶೋ ವಿಷ್ಣುರೇವ ವಾ ಶ್ರೀಶ್ಚೈವ ಹೃದಯೇ ಶಂಭುಸ್ತಥಾ ನಾಭೌ ಪ್ರಜಾಪತಿ ನಾಗಶ್ಚ ನಾಗಕನ್ಯಾ ಚ ಉಭಯೋರ್ ಋಷಿಕನ್ಯಕಾಃ ಪಾದಯೋಶ್ಚ ಸಮುದ್ರಾಶ್ಚ ತೀರ್ಥಾಃ ಪೃಷ್ಠೇ ವಿಶಾಲತಃ ಇತ್ಯೇವಂ ಷೋಡಶಸ್ಥಾನಂ ಅಷ್ಟಸ್ಥಾನಮಥೋಚ್ಯತೆ ಗುಹ್ಯಸ್ಥಾನಂ ಲಲಾಟಶ್ಚ ಕರ್ಣದ್ವಯಮನುತ್ತಮಂ ಅಂಸಯುಗ್ಮಂ ಚ ಹೃದಯಂ ನಾಭಿರಿತ್ಯೇವಮಷ್ಟಕಂ ಬ್ರಹ್ಮಜರುಷಯಃ ಸಪ್ತ ದೇವತಾ ಚ ಪ್ರಕೀರ್ತಿತಾಃ ಇತ್ಯೇವಂ ತು ಸಮುದ್ದಿಷ್ಟಂ ಭಸ್ಮವಿದ್ಭಿರ್ಮುನೀಶ್ವರಾಃ ಅಥವಾ ಮಸ್ತಕಂ ಬಾಹು ಹೃದಯಂ ನಾಭಿರೇವ ಚ ಪಂಚಸ್ಥಾನಾನ್ಯಸು ಅಮೂನ್ಯಾಹುರ್ಧಾರಣೆ ಭಸ್ಮವಜ್ಜನಾಃ ಯಥಾಸಂಭವನಂ ಕುರ್ಯಾತ್ ದೇಶಕಾಲಾದ್ಯಪೇಕ್ಷಯಾ ಉದ್ಧುರಣೇತಿ ಶಕ್ತಶ್ಚೇತ್ ತ್ರಿಪುಂಡ್ರಾದೀನಿ ಕಾರಯೇತ್ ತ್ರಿನೇತ್ರಂ ತ್ರಿಗುಣಾಧಾರಂ ತ್ರಿದೇವಜನಕಂ ಶಿವಂ ಸ್ಮರನ್ನಮಃ ಶಿವಾಯೇತಿ ಲಲಾಟೇತು ತ್ರಿಪುಂಡ್ರಕಂ ಈಶಾಭ್ಯಾಂ ನಮಿತ್ಯುಕ್ತ್ವಾ ಪಾರ್ಶ್ವಯೋಶ ತ್ರಿಪುಂಡ್ರಕಂ ಬೀಜಾಭ್ಯಾಂ ನಮಿತ್ಯುಕ್ತ್ವಾ ಧಾರಯೇತು ಪ್ರಕೋಷ್ಠಯೋಃ ಕುರ್ಯಾತ್ ಅಧಃ ಪಿತೃಭ್ಯಾಂ ಚ ಉಮೇಶಾಭ್ಯಾಂ ತಥೋಪರಿ ಭೀಮಾಯೇತಿ ತತಃ ಪೃಷ್ಠೇ ಶಿರಸಃ ಪಶ್ಚಿಮೇ ತಥಾ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಭಸ್ಮಧಾರಣ ವರ್ಣನೋ ನಾಮ ಚತುರ್ವಿಂಶೋಧ್ಯಾಯಃ. ಓಂ
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವಂ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಅ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪೇಷನ್ಸ್. We also request you to encourage your relatives and friends to listen to and benefit from our radio services. Om Namah Shivaya.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ ஹெச் எஸ் தியாகராஜன். தேங்க்யூ. ஓம் நம சிவாய்.
1: ஸ்ரீ குருப்யோ நம. எல்ல மகனியர்களிகூ நமஸ்கார. முந்தெ நானு புகழ்ச்சோழ நாயனார் அனுவர சரித்திரனு ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರ ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನೂ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ. ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು, ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ, ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ, ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ, ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
3: Dear listeners of shaivam.org, the following is Shukla Yajur Vedam, Karma Shaka, Adhyayam 32.
4: Atha Dvatrimshodhyayaha. Om.

ಸ್ವವಿಷಯಾ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವ ಇಂದ್ರಿಯಾಣಾಂ ಪ್ರತ್ಯಾಹಾರಃ. ಸ್ವವಿಷಯ ಅಸಂಪ್ರಯೋಗೇ ಸ್ವವಿಷಯ ಸಂಪ್ರಯೋಗೇ ಬಿಂದಿ when the mind is involved in the objects, then the chittasya, the mind is involved in the object, in that state vishaya samprayoge pari samprayoga abhave. Samprayoga means samprayoga abhave, when the mind is not involved in the object of the world. See, normally what is the state of mind? Mind is involved in the object of the world. ಚಿತ್ತ ಸ್ವ ವಿಷಯ ಸಂಪ್ರಯೋಗೇ ಮನಸಃ ಸಂಸಾರ. ಸಂಸಾರ ಇಸ್ ವೆನ್ ದಿ ಮೈಂಡ್ ಇಸ್ ಇನ್ವಾಲ್ವ್ ಇನ್ ದಿ ಆಬ್ಜೆಕ್ಟ್ ಆಫ್ ದಿ ವರ್ಲ್ಡ್. ಸಂಪ್ರಯೋಗ ಮೀನ್ಸ್ ಇನ್ವಾಲ್ವ್ಡ್. ವಿಷಯ ಸ್ವ ವಿಷಯ ಆಫ್ ಇಟ್ಸ್ ಆಬ್ಜೆಕ್ಟ್, ದಿ ಸೆನ್ಸ್ ಆರ್ಗನ್ಸ್, ಇಫ್ ದೇ ಆರ್ ಇನ್ವಾಲ್ವ್ ಇನ್ ದಿ ಆಬ್ಜೆಕ್ಟ್ಸ್ ಆಫ್ ಇಟ್ಸ್ ವಾಟ್ ಎವರ್ ದಿ ಸೆನ್ಸ್ ಆರ್ಗನ್, ದೆನ್ ಚಿತ್ ದಟ್ ಇಸ್ ಕಾಲ್ಡ್ ಸಂಸಾರ. ಇಫ್ ಇಟ್ ಇಸ್ ನಾಟ್ ಇನ್ವಾಲ್ವ್ ಇನ್ ದಟ್ ಆಬ್ಜೆಕ್ಟ್, ದೆನ್ ಸ್ವರೂಪ ಅನುಕಾರ ಇವ. As though it has gained the swarupa, it has taken the form of the self. Indriyanam, the sense organs, as though it has taken the form of the self, that state is called pratyahara. As though the sense organs has taken the form of the chitta, that is called pratyahara. ಸ್ವವಿಷಯ ಸಂಪ್ರಯೋಗ ಅಭಾವೇ ಚಿತ್ತ ಸ್ವರೂಪ ಅನುಕಾರ ಇವ ಚಿತ್ತ ನಿರೋಧೇ ಚಿತ್ತವತ್ ನಿರುದ್ಧಾನಿ ಇಂದ್ರಿಯಾಣಿ ನ ಇತರ ಇಂದ್ರಿಯ ಜಯವತ್ ಉಪಾಯಾಂತರಂ ಅಪೇಕ್ಷಂತೆ ಯಥಾ. ಸೋ ಸ್ವವಿಷಯ ಸಂಪ್ರಯೋಗ ಅಭಾವೆಂದಿ ಆಫ್ ಸೆನ್ಸ್ ಆರ್ಗನ್ಸ್ ಆರ್ ನಾಟ್ ಇನ್ವಾಲ್ವ್ ವಿತ್ ದಿ ಆಬ್ಜೆಕ್ಟ್ಸ್ ಆಫ್ ಇಟ್ಸ್ ಸೆನ್ಸ್, ದೆನ್ ಚಿತ್ತ ಸ್ವರೂಪ ಅನುಕಾರ ಇವ. It as though takes the form of chitta, like chitta nirodhe chitta vata, like when you control the self, the chitta mind, the sense organs are already controlled. You don't need to do any upaya, any practice to control the sense organs. Once you have controlled this mind, you don't need to practice any control over sense organ, because sense organs are already controlled. Mind, only through mind the sense organs have to function. There should be a vritti for the sense organ to involve itself in the sense object. Now when the mind is controlled, there will be no vritti. If there is no vritti, the sense organs don't function, meaning the sense organs have taken the form of chitta, meaning the sense organs have merged itself in the chitta. They have no existence other than the chitta. So that state, it is like, how can you say that? It is like this. Yatha madhu kararajam makshika utpatyam anupatanti nivishamanam anunivishante tatha indriyani chitta nirodhe niruddhani iti esha pratyaharah. So this is the example. See, if the queen bee makshika rajam, raja is king, but here who is the raja? The queen bee.

0: ಪರಮಾತ್ಮನಃ ಉಪಪಾದಯಿತುಂ ಯೇ ಗುಣಾಃ ಅಪೇಕ್ಷಂತೆ ತೇಷಾಂ ಗುಣಾನಾಂ ವಾಚಕಾಃ ಶಬ್ದಾಃ ತತ್ರ ತತ್ರ ತತ್ರ ಶ್ರುತಿಯ ಉಚ್ಯಂತೆ. ಅದು ಪಾತ್ರ ಅದು ವೇರ ಬ್ರಹ್ಮವಾ ಇದು ವೇರ ಬ್ರಹ್ಮವಾನು ಭ್ರಮಿಕ ಕೂಡಾದು ಅಂದ ಸಂದೇಹತ್ತಕ್ಕೆ ಇಡಮಿಲ್ಲೈ ಒರೇ ಬ್ರಹ್ಮತೆ ಏಕಮೇವ ಅದ್ವಿತೀಯಂ ಅಸ್ಯ ಅದು ಉಪಪಾದಕ ಗುಣೈ ತತ್ರ ತತ್ರ ಕೀರ್ತನಂ ಭವತಿ ಇತ್ಯೇವ ಅವಗಂತವ್ಯಂ. ಸ್ಪಷ್ಟ
1: ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ಮಾಯಾಯಾಃ ಪ್ರಕೃತಿತ್ವಂ ಈಶ್ವರಾತ್ಮಕಾಯ
0: ಈಶ್ವರಾತ್ಮಿಕಾಯಾಃ ಏವ
1: ಆತ್ಮಿಕಾಯಾಃ ಏವ ಮಾಯಿನಂ ತು ಮಹೇಶ್ವರಂ ಇತಿ ವಾಕ್ಯಶೇಷಾತ್.
0: ಮಾಯಾಯಾಃ ಪ್ರಕೃತಿತ್ವಂ ಉಚ್ಯತೆ ಶ್ರುತ್ಯ. ಪೂರ್ವಪಕ್ಷಿಣ ಪೃಷ್ಟಂ ಸ್ಮರ್ಯದೇವ ಮಾಯಾಯಾಃ ಖಲು ಉಪಾದಾನತ್ವಂ ಉಚ್ಯತೆ ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ತತ್ರ ಉಚ್ಯತೆ ಸತ್ಯಂ ಮಾಯಾಯಾಃ ಕಿಂ ಸ್ವತಂತ್ರಾಯಾಃ ಪ್ರಕೃತಿತ್ವಂ ಭವತಿ ವಾ ಈಶ್ವರಾಧೀನಾಯ ಖಲು ವರ್ತದೆ ಅನ್ಯಥಾ ಮಾಯಿನಂ ತು ಮಹೇಶ್ವರಂ ತತ್ರೈವ ಕಿಮರ್ಥಂ ಉಕ್ತಂ. ಅತಃ ಸ್ವತಂತ್ರ ಕಾಚನ ಮಾಯಾ ಇತಿ ಕಿಂಚಿತ್ ಅಸ್ತಿ ಜಗತ್ ಕಾರಣಂ ಇತಿ ನ ಚಿಂತನೀಯಂ. ಸತ್ಯಂ ಸಾಂಖ್ಯಾನಾಂ ಮತಂ ನ ಅತ್ರ ಸ್ವೀಕರ್ತವ್ಯಂ. ಮಾಯಾಂ ತು ಪ್ರಕೃತಿಂ ವಿದ್ಯಾದಿ ಮಾಯಾಯಾಃ ಪ್ರಕೃತಿತ್ವಂ ಈಶ್ವರಾತ್ಮಿಕಾಯಾಃ ಏವ. ಈಶ್ವರಾತ್ಮಿಕಾಯ ಇತ್ಯುಕ್ತೆ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾಯ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾ ಶಕ್ತಿ ಸಾ ಏವ ಮಾಯಾ ಇತ್ಯುಚ್ಯತೆ. ನಾವು ಸ್ವತಂತ್ರ ಸ್ವತಂತ್ರ ಕಶ್ಚಿತ್ ಪದಾರ್ಥ ಅತಃ ಮಾಯಿನಂ ತು ಮಹೇಶ್ವರಂ ಇತಿ ವಾಕ್ಯಶೇಷ ಇತಿ ಜ್ಞಾಯತೆ.
1: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ.
0: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ತತ್ ಕಾರ್ಯಂ ಭವತಿ. ಕಾರ್ಯವೂ ಕಾರಣವೂ ಉನ್ನದ. ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ಇದಂ ಇದಾನಿ ಯದ ದೃಶ್ಯತೆ ತತ್ ಸ್ಥೂಲಂ ಚಿದ ಅಚಿತ್. ಇಪ್ಪ ಬ್ರಹ್ಮ ಇರ್ಕಾ ಇಲ್ಲಿಯ ಇರ್ಕ ಎಪಡಿ ಸ್ಥೂಲ ಚಿತಚಿತ್ ವಿಶಿಷ್ಟಮಾ ಇರ್ಕ ಇದಕ್ಕೆ ಕಾರಣಮಾನ ಬ್ರಹ್ಮ ಎಪಡಿ ಸೂಕ್ಷ್ಮ ಚಿತಚಿತ್ ವಿಶಿಷ್ಟ ಇದಾ ವಿಶಿಷ್ಟಾದ್ವೈತಂ ಅದಾ ಶಿವ ವಿಶಿಷ್ಟಾದ್ವೈತಂ ಚಲ್ರದ ವಿಶಿಷ್ಟಾದ್ವೈತಂ ಮಾರ್ತಾ ಇರ್ಕ ಇಲ್ಲಿಯ ನೀವುಗಳು ವಿಶಿಷ್ಟಾದ್ವೈತಿಗಳು ತಾನ ಶಿವ ವಿಶಿಷ್ಟಾದ್ವೈತಂ ವಿಶಿಷ್ಟಂ ಸೊನ್ನ ವಿಶಿಷ್ಟ ಅದ್ವೈತಂ ಸೊನ್ನ ಅದ್ವೈತಂ ಇತ್ಯಸ್ಯ ಏಕತ್ವಂ ಇತ್ಯರ್ಥ ಏಕಂ ಏಕಂ ಇತ್ಯರ್ಥ ಅದ್ವೈತಂ ಕಥಂ ಏಕಂ ಇತ್ಯುಕ್ತೆ ವಿಶಿಷ್ಟಂ ಏಕಂ ವಿಶಿಷ್ಟಸ್ಯ ಏಕತ್ವಂ ವಿವಕ್ಷಿತಂ ವಿಶಿಷ್ಟಸ್ಯ ಇತ್ಯುಕ್ತೆ ವಿಶಿಷ್ಟಂ ಇತಿ ಸಾಕಾಂಕ್ಷ ಪದಂ ಖಲು ಏನ ವಿಶಿಷ್ಟಂ ಇತಿ ವಕ್ತವ್ಯಂ ಚಿದ ಅಚಿತ್ ವಿಶಿಷ್ಟಂ ಚಿದ ಅಚಿತ್ ವಿಶಿಷ್ಟಂ ಇತ್ಯರ್ಥ ತರಿ ಚಿದ ಅಚಿತ್ ವಿಶಿಷ್ಟ ಅದ್ವೈತಂ ಏವ ವಿಶಿಷ್ಟ ಅದ್ವೈತಂ ಇತಿ ಏಕದೇಶೇನ ಗೃಹೀತ್ವಾ ಉಚ್ಯತೆ ಸತ್ಯಭಾಮ ಭಾಮ ಇತಿ ವದ ಚಿದಚಿತ್ ವಿಶಿಷ್ಟಾದ್ವೈತಂ ಚಿದಚಿತ್ ವಿಶಿಷ್ಟಾದ್ವೈತಂ ವಿಶಿಷ್ಟಾದ್ವೈತಂ ಇತಿ ಲಾಘವೇನ ವಯಂ ವ್ಯವಹರಾಮ ವಿಶಿಷ್ಟಾದ್ವೈತಂ ಇತಿ ಅತ್ರಾಪಿ ಸ್ಥೂಲ ಚಿದಚಿತ್ ಸ್ಥೂಲ ಚಿದಚಿತ್ ವಿಶಿಷ್ಟಂ ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ರೆಂಡುಮೇ ಸೇರ್ತ ವಿಶಿಷ್ಟಾದ್ವೈತಂ ಸುರುಕಮಾ ಸೊಲಿಂಡ್ರಿಗೋ ತದಿದಂ ಶಿವ ವಿಶಿಷ್ಟಾದ್ವೈತಂ ಶಿವರೂಪಂ ಪರಮಾತ್ಮಾನಂ ಸ್ವೀಕೃತ್ಯ ವಿಶಿಷ್ಟಾದ್ವೈತ ಏವ ವಿಶಿಷ್ಟಾದ್ವೈತ ಸಿದ್ಧಾಂತಃ ಏವ ಉಚ್ಯತೆ. ಕಾರಣೀಭೂತಂ ಕಾರ್ಯಭೂತಂಚ ಕಾರಣರೂಪೇಣಾಪಿ ಏಕಮೇವ ಪರಮಾತ್ಮತತ್ವಂ ವರ್ತದೆ ಕಾರ್ಯರೂಪೇಣಾಪಿ ತದೇವ ಪರಮಾತ್ಮತತ್ವಂ ವರ್ತದೆ ತತ್ ಕಥಂ ಇತಿ ಪ್ರಶ್ನೆ ಭವತಿ ಖಲು. ತದ ರೂಪಭೇದ ಪ್ರಕಲ್ಪ್ಯತೆ ರೂಪಭೇದೇನ ತದೇವ ಕಾರಣಂ ರೂಪಭೇದೇನ ತದೇವ ಕಾರ್ಯಂ ಪರಮಾತ್ಮ ಕಾರ್ಯಮಾ ಅಮಾ ಇತಿ ಕಥಂ ವಿಶಿಷ್ಟ ರೂಪೇಣ ಸ್ವರೂಪೇಣ ನ ಸ್ವರೂಪೇಣ ಕಾರ್ಯಂ ನಾಸ್ತಿ ಸ್ವರೂಪೇಣ ಕಾರಣಮಿ ನ ಸೂಕ್ಷ್ಮ ಚಿದಚಿತ್ ವಿಶಿಷ್ಟ ರೂಪೇಣ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟ ರೂಪೇಣ ಕಾರ್ಯಂ ಸ್ಥೂಲನ್ನು ತೆರೆಯಕೂಡಿಯದು ಸೂಕ್ಷ್ಮ ಸಾಕ್ಷಾತ್ ಅವಗಂತು ಅಶಕ್ಯಂ. ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ತತ್ ಕಾರ್ಯಂ ಭವತಿ ಅತಃ ಜಗತ್ ಜನ್ಮಾದಿ ಕಾರಣಂ ಬ್ರಹ್ಮ ಇತಿ ಸಿದ್ಧಾಂತಃ ಇತಿ ಸಿದ್ಧಾಂತ ಕೃತ.
1: ಕಾರಣಂ ಯದಾಸ್ತಿ ತದಾ ತದಾ ಕಾರ್ಯಮಪಿ ಅಸ್ತಿ
0: ಅಸ್ತು ತದೇವ ಅಸ್ತಿ ಕದಾಚಿತ್ ಕೇವಲ ಕಾರಣ ಮಾತ್ರೇಣ ತಿಷ್ಠತಿ ಪ್ರಳಯ ಕಾಲೇ ತದಾ ಕಾರ್ಯಂ ನಾಸ್ತಿ ನಾಸ್ತಿ ಕಾರ್ಯರೂಪೇಣ ಯದಾ ವರ್ತದೆ ತದಾನಿ ಕಾರಣರೂಪೇಣ ಅಪಿ ವರ್ತದೆ. ಅತ್ರ ಕಿಂಚಿತ್ ವ್ಯಾಖ್ಯಾನೆ ಕಿಂಚಿತ್ ಲಿಖಿತಮಸ್ತಿ ಅಂತೆ ತದ ಅತ್ರ ಕಿಂಚಿತ್ ಸೂಕ್ಷ್ಮಾಂಶಃ ಅಸ್ತಿ ವಾ ಇತಿ ಪಶ್ಯಾಮಿ ಅಸ್ತಿ ಚೇತ್ ಶ್ವಃ ವದ. ಆತ್ಮವಿತ್ ಶೋಕಂ ತರತಿ ಇತ್ಯುಚ್ಯತೆ ಆತ್ಮಶಬ್ದೇನ ಪರಮಾತ್ಮ ಉಚ್ಯತೆ ಪರಮಾತ್ಮ ಜ್ಞಾನಿನಃ ಪುರುಷಸ್ಯ ಶೋಕತರಣಂ ಭವತಿ ಇತ್ಯುಚ್ಯತೆ ಖಲು. ತರ್ಹಿ ಪರಮಾತ್ಮಜ್ಞಾನಿನಃ ಶೋಕತರಣಂ ಭವತಿ ಭವತಿ ಚೇತ್ ತತ್ರ ಅಸ್ಯ ಶೋಕತರಣಾಯ ಪರಮಾತ್ಮಜ್ಞಾನಂ ಅಪೇಕ್ಷಿತೆ ಇತಿ ಜ್ಞಾಯತೆ. ಪರಮಾತ್ಮಜ್ಞಾನಂ ಕಥಂ ಉಪಕರೋತಿ ಇತ್ಯುಕ್ತೆ ಪರಮಾತ್ಮ ಅನುಗ್ರಹ ದ್ವಾರಾ ಇತಿ ವಕ್ತವ್ಯಂ. ತರ್ಹಿ ಅಸ್ಯ ಶೋಕನಿವೃತ್ತ್ಯರ್ಥಂ ಪರಮಾತ್ಮ ಅನುಗ್ರಹ ಪರಮಾತ್ಮಾನುಗ್ರಹೋಪಿ ಏಕಂ ಕಾರಣಂ ಇತಿ ಏವಂ ರೀತಿಯ ಲಭ್ಯತೆ ಸಾಕ್ಷಾತ್ ಲಭ್ಯತೆ ಪರಮಾತ್ಮಜ್ಞಾನಸ್ಯ ಶೋಕನಿವೃತ್ತಿಂ ಪ್ರತಿ ಕಾರಣತ್ವಂ ಉಚ್ಯತೆ ಅನುಗ್ರಹದ್ವಾರ ಇತಿ ತದಾ ವಕ್ತವ್ಯಂ ಭವತಿ.
2: ఓం నమః శివాయ. You are listening to shaivam.org radio, the 24/7 spiritual channel from shaivam.org.

ಓಂ ನಮ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ .org, ದ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಶಿವಸ್ತೋತ್ರ. ಇನ್ ದಿಸ್ ಯು ಆರ್ ಅಬೌಟ್ ಟು ಲಿಸನ್ ಶಂಕರ ಸದಾಶಿವ ಚಂದ್ರಶೇಖರ, ಪ್ರೆಸೆಂಟೆಡ್ ಬೈ ಸ್ವರ್ಣಬಾಲ್ ಮರುದಮುತ್ತು. ಥ್ಯಾಂಕ್ ಯು. ಓಂ ನಮ ಶಿವಾಯ.

ಮಾಂಜಸಾಯ ನಮಃ, ಭೂಷಯಾಯ ನಮಃ, ಭೂತಿಕೃತೇ ನಮಃ, ಭೂತಯೇ ನಮಃ, ವಿಭೂತಯೇ ನಮಃ, ಭೂತಿವಾಹನಾಯ ನಮಃ, ಅಕಾಯಾಯ ನಮಃ, ಭೂತಕಾಯಸ್ಥಾಯ ನಮಃ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்ல மகனியர்களிகூ நமஸ்கார. முந்த நானும் புகழ்ச்சோழ நாயனார் அனுவர சரித்திரனும் ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರನ್ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಡ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ. ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸಿಗೆ ನೊಂದುಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ? ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೇನೆ.
2: ಓಂ ನಮಃ ಶಿವಾಯ.
0: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
3: Dear listeners of Shaivam.org, the following is Shukla Yajurvedam, Karmashaka, Adhyayam 32.
4: Atha Dvatrimshodhyayaha. Om.

ಕರ್ತರಿ ಇತಿ ಜೈಗೀಶವ ಜೈಗೀಶವ್ಯ ಜೈಗೀಶವ್ಯ ಆಚಾರ್ಯ ಹಿ ಸೇಸ್ ಚಿತ್ತ ಏಕಾಗ್ರಯಾತ್ ಇಫ್ ಯು ಹ್ಯಾವ್ attain the focused mind, because of the single focused mind, the not involvement of the sense organ is what is called Indriya Jaya. This is what is accepted by Jaygi Shabhi Acharya, who was referred to in Brahma Sutra, etc. Tadascha paramatu iyam vashyata yas chitta nirodhe niruddhani indriyani. So, according to Shastras, if you accept non-involvement in the sense organs, according to the Shastra, if you involve yourself, no problem. If it is under your control, there is no problem. Raga Dvesha Bhava, if you have no desire or hatred towards the objects of experience, then there is no problem. That is what Indriya Jaya. So, having the single focused mind is what is Chitta Jaya, Indriya Jaya. This is what is different schools of thought on Indriya Jaya. Yadascha, and because of that chitta, the indriya jaya, the sense organ, control of the sense organ, tadascha paramatu iyam vashyata, yat chitta nirodhe niruddhani indriyani. So, therefore, this indriya jaya, through the control of mind, if the mind is controlled, the sense organs are automatically controlled. So, this control over mind, through the control of sense this control over the sense organs, through the control of mind is the right ultimate state. Na itara indriya jayavat prayatna kritam upayantram apekshate yoginah. So if you control the mind, the sense organs are automatic to control. You don't have to practice some sadhana to control the sense organs. There is no need. If you have controlled your mind, everything is controlled automatically. You don't need to do any more practice to control the sense organs. Sense organs don't function because the mind is the instrument which prompts the sense organ to function. Therefore, there is no function of the sense organ. Iti patanjale sankhya pravachane yoga bhashye sadhana nirdesho namadityayah padah. So, in sankhya yoga, we have come to the end of the second pada, which is called sadhana pada. We will see the tritiya pada, vibhuti pada. Okay. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ ಸಮಾಧಿ ಭಾವನಾರ್ಥ ಕ್ಲೇಶ ತನೂಕರಣಾರ್ಥಶ್ಚ ಅವಿದ್ಯಾಸ್ಮಿತ ರಾಗ ದ್ವೇಷ ಅಭಿನಿವೇಶಃ ಪಂಚ ಕ್ಲೇಶಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತ ತನು ವಿಚ್ಛಿನ್ನ ಉದಾರಾಣಾಂ ಅನಿತ್ಯಾ ಶ್ರೀ ದುಃಖನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರವಿದ್ಯಾ ದಿಗ್ದರ್ಶನ ಶಕ್ತಿಯೋರೇಕಾತ್ಮದೇವಾಸ್ಮಿತ ಸುಖಾನುಷಯೀ ರಾಗ ದುಃಖಾನುಷಯೀ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋಭಿನಿವೇಶಃ ತೇ ಪ್ರತಿಪ್ರಸವಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಕರ್ಮಾಶಯೋ ದೃಷ್ಟಾದೃಷ್ಟಜನ್ಮವೇದನೀಯಃ ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಹ್ಲಾದಪರಿತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮತಾಪಸಂಸ್ಕಾರದುಃಖೈಃ ಗುಣವೃತ್ತಿವಿರೋಧಾ ಚ ದುಃಖಮೇವ ಸರ್ವಂ ವಿವೇಕಿನಃ ಹೇಯಂ ದುಃಖಮನಾಗತಂ ದೃಷ್ಟೋ ಸಂಯೋಗೋ ಹೇಯ ಹೇತು ಪ್ರಕಾಶಕ್ರಿಯಾಸ್ತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷ ಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ ದ್ರಷ್ಟಾದೃಶಿ ಮಾತ್ರ ಶುದ್ಧೋಪಿ ಪ್ರತ್ಯಾನ ಪಶ್ಯಃ ತದರ್ಥ ಏವ ದೃಶ್ಯಸ್ಯ ಆತ್ಮ ಕೃತಾರ್ಥಂ ಪ್ರತಿ ನಷ್ಟಮಪ್ಯನಷ್ಟಂ ತದನ್ಯಸಾಧಾರಣತ್ವಾತ್ ಸ್ವಸ್ವಾಮಿ ಶಕ್ತಿಯೋ ಸ್ವರೂಪ ಉಪಲಬ್ಧಿ ಹೇತು ಸಂಯೋಗಃ ತಸ್ಯ ಹೇತುರ ವಿದ್ಯಾ ತದಭಾವಾತ್ ಸಂಯೋಗಾಭಾವೋ ಆನಂದ ದೃಶೇ ಕೈವಲ್ಯಂ ವ್ಯಕಕ್ಷ್ಯಾತಿರಾ ವಿಪ್ಲವಾಹಾನೋಪಾಯಃ ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಯೋಗಾಂಗ ಅನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿರ್ ಆ ವಿವೇಕ ಖ್ಯಾತೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟೌ ಅಂಗಾನಿ ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ ಜಾತಿ ದೇಶ ಕಾಲ ಸಮಯಾನವಚ್ಛಿನ್ನ ಸಾರ್ವಭೌಮ ಮಹಾವತಂ ಶೌಚ ಸಂತೋಷ ತವ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಃ ವಿತರ್ಕ ವಾಧನೆ ಪ್ರತಿಪಕ್ಷ ಭಾವನಂ ವಿತರ್ಕ ಹಿಂಸಾದಯ ಕೃತಕಾರಿತಾನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯ ಅಧಿಮಾತ್ರ ದುಃಖ ಅಜ್ಞಾನ ಅನಂತ ಫಲಾಃ ಇತಿ ಪ್ರತಿಪಕ್ಷ ಭಾವನಂ ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೋ ವೈರತ್ಯಾಗಃ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ ಅಸ್ತೇಯ ಪ್ರತಿಷ್ಠಾಯಾಂ ಸರ್ವಗುಣಸ್ಥಾನಂ ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ ಅಪರಿಹರಸ್ಥೈರ್ಯ ಜನ್ಮಗತಂಥಾ ಸಂಬೋಧಃ ಶೌಚಾತ್ ಸ್ವಾಂಗ ಜುಗುಪ್ಸಾ ಪರೈರ ಸಂಸರ್ಗಃ ಸತ್ವಶುದ್ಧಿ